abusua we ne adwumaku a eboa ma ye de ene dwumadi ebesom wo eh won de boa ma se ye famre wo enti sabre ye ebo wo ye asinyum nyi na hu se nye kwa kwa kwa ti obi a wa hwere wo de hye abusua ni bia nso wo firi mu bia no da rehu agabusua obi bia hye de ne yakọ